ರಾಮ ಭಕ್ತ ಪಶುಪತಿ ಗೋವಿಂದ ರಾಧೆ, ಪಶುಪತಿ ಭಕ್ತ ರಾಮ ವ್ಯಾಸ ಬತಾದೆ. ರಾಧಾ ಗೋವಿಂದ ಗೀತ. ಭಗವಾನ್ ಶ್ರೀರಾಮ್ ಏವಂ ಭಗವಾನ್ ಶಂಕರ್ ಜೀ ಲೀಲಾ ಕ್ಷೇತ್ರ ಮಾ ಪರಸ್ಪರ ಏಕ ಅರ್ಕಾಕು ಭಕ್ತಿ ಗರ್ಚನ್. ಯದ್ಯಪಿ ರಾಮ್ ಶಿವ ಶ್ರೀಕೃಷ್ಣ ಏಕಿ ತತ್ವ ಹುನ್, ತಥಾಪಿ ಶ್ರೀರಾಮ್ ಕಾ ಪಕ್ಕಾ ಭಕ್ತ ಭೋಲೇನಾಥ್ ನೇ ಹುನ್. ಭೋಲೇನಾಥ್ ಹರದಮ್ ಉನಿ ಶ್ರೀರಾಮ್ ಕು ಧ್ಯಾನ ಮಾ ನಿಮಗ್ನ ರಹಂಚನ್. ಆಶುತೋಷ್ ಭಗವಾನ್ ಭೋಲೇನಾಥ್ ಕು ಚರಣಾರ್ವಿಂದ ಮಾ ಪ್ರೇಮ್ ಪುಷ್ಪ ಅರ್ಪಿತ ಗರ್ದೆ. ಕಾರ್ಯಕ್ರಮ ಅಧ್ಯಾತ್ಮ ಸಂದೇಶ ಮಾ ಯಾರ್ಲೈ ಹಾರ್ದಿಕ್ ಸ್ವಾಗತ್ ಏವಂ ರಾಧೆ ರಾಧೆ. ಶ್ಯಾಮಾ ಶ್ಯಾಮಧಾಮ್ ಟೀಮ್ ದ್ವಾರಾ ಸಂಚಾಲಿತ ಯು ಕಾರ್ಯಕ್ರಮ ಯಾರ್ಲೆ ಹರಿಕ್ ದಿನ ಠಿಕ್ 5:25 ಬಜೆ ರೇಡಿಯೋ ನೇಪಾಲ್ ಬಾಟ ಸುನ್ನ ಸಕ್ನುಹುನೇಛ. ಯಸ್ ಕಾರ್ಯಕ್ರಮ ಮಾ ಕರೀಬ್ ಆಧಾ ಘಂಟಾಕು ಅವಧಿ ಭರ್ ಯಾರ್ಲೆ ಜಗದ್ಗುರು ಶ್ರೀ ಕೃಪಾಲುಜೀ ಮಹಾರಾಜ್ ದ್ವಾರಾ ವಿತರಿತ ಸತ್ಸಂಗಕು ಲಾಭ ಪ್ರಾಪ್ತ ಗರಿ ಆಫ್ನು ಬಿಹಾನಿ ಸಫಲ ಪಾರ್ನುಕಾ ಸಾಥೆ ದೈನಿಕ ಸತ್ಸಂಗ ಶ್ರವಣ ಗರ್ದೆ ಮಾನವ ದೇಹನೇ ಸಫಲ ಪಾರ್ನ ಸಕ್ನುಹುನೇಛ. ಆದರಣೀಯ ಶ್ರೋತಾರು, ಅವನು ಸತ್ಸಂಗ ಪ್ರಾರಂಭ ಗರಿಹಲೋ ಮಂಗಲಕಾರಿ ಭಗವನ್ ನಾಮ ಸಂಕೀರ್ತನ ಬಾಟ.